ಕುಯಿನಿ ತಂದಕ್ಕು ಬಯೋಕು ಕಾಯನ ಪಾಲು ಬಯೋಕು ಕಿರಿಮಂ ಕುಸುಗಂಡಿಯು ಕಪ್ಪಮುಯೋಕು ಕಹಂದ ಕಕಿಲ ಜಮಾನುಚ್ಚುತದ ಮತದ ಮದಿಕರಿ ಪತ್ತನು ಕಿನಿ ಕುಮತಂಗಲೇನು ಕಚ್ಚುಲ ತುಪ್ಪನು ಉದ್ದುಲ ಕಬೋ ಕುವತನು ವಾಲೈಮಾನ್ ಇದಿ ಕನ್ನ ಕುರಿನಿಂದ ನುಕ್ಕ ವನ ಕುರಿನಳಿನಿಂದ ನುಕ್ಕ ಇಪ್ಪಗಂಡ ಎಂದೆ ಕುವತಂದೆಯತ್ತ ಅಗಚು ಕುಲುಕ್ಕ ಮಕ್ಕ ಅತ್ತಾಗು ಚಚ್ಚು ಚನದುರುಂದು ಗುಲಕ್ಕ ಮುಗಕ್ಕ ತಂಗುಚ್ಚು ಬಕುಚ್ಚು ಆ ಈ ಬುಕ್ಕು ಚುಡ ಅಂಚಕಂಗಳೇ.